0: ನಿನ್ನ ಇಂಯೋತ್ತು ಈ ಸಾನಿ ಇಂದಾನಿ ಈ ಸಾದಾನಿ ಸವಿಸಿತ್ತಾರ್ ನಿನ್ನ ಇಂಗಾನ ಡಿರೆಕ್ಷನ್ ಯೋ 1690 ನೋರ್ತೆ ಮಕ್ಲೆಲನ್ ಕನ್ಸಲ್ಟೋರಿಯೋ ನುಂಗ ಡಾಕ್ಟರ್ ಬಾ ಡಿ ಕಿಂದಿ ಯೋ ನ ಯೋ ಕೈಶ ಮಂಜ ಸಾವಂತು ದ ಕವತ್ಗುನ ಕ ಉನಿ ಸೀನಿ ಮಂಜ ಕ ಇನ್ಯು ಸೀನಿ ದ ಕನಿನಿ ಯಂಜಿನಿ ಸೋನಿ ಕಮರ್ಷಿಯಲ್ ನೂ ರಾಡಿಯೋ ಲ ಲೇ ದ ಕ್ವನ ಕ್ವನ ಪ್ರೆಸಿ ಸ್ಪೆಷಿಯಲ್ ನೂನಿ.
1: En un mundo donde el almuerzo fue hace horas y la cena parece un sueño lejano, un héroe rescatará tu antojo. El Snack Wrap de McDonald's, McCrispy Chicken Strip.